ಕರುಣೆಯಾಯಿ ಗೌಡಿ ಮಹಲಾ ನಮ ಸಾಧು ಗೋವಿಂದ ಕೇ ಗುಣ ಗಾಭು ಮಾನಸ ಜನ ಮಾಮೂಲ ಗಾಯೋ ಬಿರ್ತ ಕಹಿ ಗುವಾಭು ರಹೋ